ಮಾತು ಅಟ್ಟಕ ಝಟ ಪಟ ಪನ ಘಟ ಪರ ಚಟಕ ಮಟಕ ಇಟ್ಟ ನಾರ ನವೇಲಿ ಗೋರಿ ಗೋರಿ ಗ್ವಾಲ ನಕ್ಕಿ ಚೋರಿ ಚಲಿ ಚೋರಿ ಚೋರಿ ಮುಖ ಮೋರಿ ಮೋರಿ ಮುಸ್ತಕಾಯ ಅಲ್ಬೇಲಿ ಕಂಕರಿ ಗಲಿ ಮೇ ಮಾರಿ ಕಂಕರಿ ಕನೈ ಏನೆ ಪಕರಿ ಬಾಹ ಓರ ಕಿ ಅಟ ಖೇಲಿ ಭರಿ ಪಿಚ್ಚ ಕಾರಿ ಮಾರಿ ಸರ ಭೋಲಿ ಪರಿ ಹರಿ ಬೋಲಿ.